ಕೂಡಲೇ ತೆರ ಅಂತನ ಪಾರವಾದಿನ ಹಮರಿ ಜೇಬಾ ಏಕ ಪ್ರಭು ಹರ ಕೇ ಗುಣ ಅಗಮ ಆಗಾ ಹಮ ಕ್ಯೂ ಕರ ಜಪೋ ಅಣ್ಯ ಹರಿ ತುಮ ಬಡ್ ಅಗ